ತ್ರಯಸ್ತ್ರಿಗುಂ ಸತ್ರಯಸ್ತ್ರಿಗುಂ ಸನ್ಮೇ ಮೇ ತ್ರಯಸ್ತ್ರಿಗುಂ ಸಚ್ಚ ಚತ್ರಯಸ್ತ್ರಿಗುಂ ಸನ್ಮೇ ಮೇ ತ್ರಯಸ್ತ್ರಿಗುಂ ಸಚ್ಚ ಚತ್ರಯಸ್ತ್ರಿಗುಂ ಸಚ್ಚ ಮೇ ಮೇ ತ್ರಯಸ್ತ್ರಿಗುಂ ಸಚ್ಚ ಚತ್ರಯಸ್ತ್ರಿಗುಂ ಸಚ್ಚ ಮೇ ತ್ರಯಸ್ತ್ರಿಗುಂ ಸಚ್ಚ ಚತ್ರಯಸ್ತ

ತ್ರಯಸ್ತ್ರಿಗುಂ ಸತ್ರಯಸ್ತ್ರಿಗುಂ ಸನ್ ಮೇ ಮೇ ತ್ರಯಸ್ತ್ರಿಗುಂ ಸಚ್ಚ ಚತ್ರಯಸ್ತ್ರಿಗುಂ ಸನ್ ಮೇ ಮೇ ತ್ರಯಸ್ತ್ರಿಗುಂ ಸಚ್ಚ ತ್ರಯಸ್ತ್ರಿಗುಂ ಸತ್ರಯಸ್ತ್ರಿಗುಂ ಸಚ್ಚ ಮೇ ಮೇ ಚತ್ರಯಸ್ತ್ರಿಗುಂ ಸ